0: ಸ್ವಾಮೀಕನು ಸತ್ ಏಕ ಪುರಕ ಅವಧೂತ
1: ಗರ್ಗಂಜನ್ಸೂತ
0: ಅಂಗಹೀನ ಪಂಗನ ತಮ ಏಕ ಪುರಕ ಪಾರ
1: ಪಾರ
0: ಸರ್ವಂತ ಸರ್ವಂತ ಸರ್ವತೇ ಅನ್ಪೇ
2: ಸರ್ವಶಾಸ್ತ್ರ ಜಾನಿ ಜ ರೂಪ ರಂಗಾರೇಕ
0: ಪರಮ ವೇದ ಪುರಾಣ ಜಾಕೆ ನೇತ ಪಾಕದ ನಿತ್
1: ಶಾಸ್ತ್ರಿತ
0: ಮಧುಪಾರ ಚಂತ ಪ್ರಸಾದ ಗುಣಗನ್ ಉದಾರ ಮಹಿಮಾ ಅಪಾರ
1: ಆಸನ ಪಂಗುಪಮಾನಂಗ
0: ಅನ್ಪೋ ಪ್ರಕಾಶ ನಿಸ್ದಿನ
1: ಅನಾಜಾನ ಬಹುಶಾಹನಶಾ
0: ರಾಜಾನ ರಾಜಪಾನಾನ ಪಾ
2: ದೇವಾನ ದೇವಪಮಾ ಮಹಾನ
0: ಇಂದ್ರಾನೇಂದ್ರ ಬಾಲಾನ
2: ಬಾ ರಂಕಾನ ರಂಕಾಲಾನ
1: ಕಾಲ
0: ಅದ್ಭುತ ಅಂಗ ಆಭಾ ಅಪಾ
2: ಗದ್ಮಿದ ಬಾಲ ಗುಣ ಉದಾರ
0: ಗುಣಗನ್ ಪ್ರಣಾಮ ನಿರ್ಪಯ ನಿರ್ಕಾರ
1: ಅದ್ಭುತ ಪ್ರಚಾರ ಮಿದ ಗದ ಕಂಡ
0: ಆಲಿಸ್ಯ ಕರಮ ಆದ್ರಿಸ್ಯ ತರಂ
1: ಸರ್ವಾಪರಣ ದಯಾನಂದ ಪಾಡೆ
0: ಚಾಚರಿ ಚಂತ